0: जो आवाज लगाई चोट कर दूंगा।
1: ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ